0: ಸಚ್ಚಿದಾನಂದಂ
1: ಚಿದಾನಂದ ರೂಪ ಶಿವೋಹಂ ಶಿವೋಹಂ ಐ ಆಮ್ ದಟ್ ಶಿವೋಹಂ ಇಟ್ಸೆಲ್ಫ್
0: ಯಾಸಂ ತಾಯಿ
1: ಅಹಂ ಬ್ರಹ್ಮಾಸ್ಮಿ
0: ಅಹಂ ಬ್ರಹ್ಮಾಸ್ಮಿ ಸಂಯ
1: ಶಿವೋಹಂ ವಿ ಆರ್ ದ ಎಂಬಾಡಿಮೆಂಟ್ ಆಫ್ ಸದಾಶಿವ ಹಿಮ್ಸೆಲ್ಫ್
0: Mi smo otelovljenje Šive samog.
1: And if Brahma, Vishnu, Mahesh, all of them are Guru itself, so that Shivoham is Guru.
0: Pošto su Brahma, Vishnu i Shiva Guru sami po sebi, onda i taj Shivoham Guru.
1: Anyone remembers Sanyas Sukta?
0: Da li se iko seća Sanyas Sukta?
1: Na karmana na prajaya dhane na tyage naike ಅಮೃತತ್ವಮಾನುಷು ಪರೇಣನಕಂ ನಿಹಿತಂ ಗುಹಾಯಾಂ ವಿಭ್ರಾಜತೆ ತದ್ಯತಯೋ ವಿಶಂತಿ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಸನ್ಯಾಸ ಯೋಗಾದ್ಯದಯ ಶುದ್ಧ ಸತ್ವಾಃ ते ब्रह्मलोके तु परान्तकाले परामृतात् परिमुच्यन्ति सर्वे दहरं विपापं परमेष्वभूतै यत्पुण्डरीकं पुरमद्य सद्ग्रस्तं ತ್ರಾಪಿ ದಹ್ರಂ ಗಗನಂ ವಿಶೋಕಸ್ತಸ್ಮಿನ್ ಯದಂತಸ್ತದುಪಾಸಿತವ್ಯಂ ಯೋ ವೇದಾದೌ ಸ್ವರಃ ಪ್ರೋಕ್ತೌ ವೇದಾಂತೇ ಚ ಪ್ರತಿಷ್ಠಿತಃ ತಸ್ಯ ಪ್ರಕೃತಿಲೀನಸ್ಯ ಯಃ ಪರಃ ಸ ಮಹೇಶ್ವರಃ ಹರಿಃ ಓಂ ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೇ